ಮಾಮ, ಕಾಂಜಿಪ್ಪು ಅನ್ನೋ ಭೂಮಿ ಎಲ್ಲ ಬತ್ತಾದ ನದಿಯ ಪಾತು ಆರದಲ್ಲಡಿಯೋ ಅಂತ ನದಿಯೇ ಕಾಂಜಿಪ್ಪು ಐತ. ತುಂಬ ಪಡ್ರಂಗೆಲ್ಲ ಅವಂಗ ಕವಲಿಯ ದೈವತ್ತಕ್ಕಿಟ್ಟ ಮೊರೆ ಇಡುವಾಂಗ. ಆನಾ ದೈವಮೇ ಕಲಂಗಿನಿಲ್ಲ, ಅಂದ ದೈವತ್ತಕ್ಕೆ ಯಾರಾಲ ಆರದಲ್ಲಿ ಸೊಲ್ಲ ಮುಡಿಯೋ.

ಬೆಟ್ಟದ ಗಮಲು ನಿಗಚಿದಪ್ಪ ಎರಡಾವದು ಪಾಟು. ನಂಗೆ ಈಗ ಒಂದು ಕುಣ್ಣ ಕರ್ಪಣೆ ಮಾಡುವ. ಒಂದು 70-80 ಆ ವರ್ಷದೊಳಗೆ ಪಡಿಪು ಅತ್ತೆಂಬುದು ಪಳ್ಳಿ ಪಡಿಪುತ ಅದನ್ನ ದಾಂಡಿ ದೊಡ್ಡ ಪಡಿಪು ಕತ್ತನೆ ಅತ್ತೆಂಬುದು ದಾರಾಗ ವಸತಿ ಎಳೆದೆಯೋ ಅವಕತ ಕಪ್ಪು ಮಾಡಿದ್ರ. ಅದ್ದೋಗಿಯೋ ಹೆಣ್ಣು ಕುಣವಿಗೆ ಕಳಿಸೋದು ಅತ್ತೆಂಬುದು ಅಪ್ಪರ ರೇರಾದ ವಿಷಯ. ಈ ಸಿಚುವೇಶನ್ ನಂಗೆ ಗಮನಬೀವಿ. ಸ್ವಂತ ಗೋಸು ಮದುವೆ ಮಾಡೋದು ಮಮ್ಮಿ ಮಾತಿ ಮಮ್ಮನ ಹೆಣ್ಣು ಇತ್ತಮಾಕೆ ನಂಗೆ ಈಗಿನೆಲ್ಲ ಅದಾಗೆ ಮಮ್ಮನ ಹೆಣ್ಣನ ಮದುವೆ ಮಾಡೋದು ಅತ್ತಂತೀಗಿ ಲಚ್ಚಿ ಬೀತಿಪ ಒಂದು ಜವಾಣಿ ಕೋಸು. ಆ ಹೆಣ್ಣು ಪಳ್ಳಿಪಡಿ ಬಿರುಗಿ ಕಾಲೇಜು ಹೋಗಿದ್ದಿವೆ. ಎರಡಾ ಕೋಸು ಗವಾಡದೆ ಅಲ್ಲ ಕೂಸುಗೇನ ನೀ ಪಳ್ಳಿಪಡಿಪ ಬಿರುಕಿಪ್ಟೆ ನಂಗೆ ಮದುವೆ ಮಾಡುವ ಅತ್ತಂದೋಗಿ ನೆನಪು. ಹೆಣ್ಣುಗೇನ ನಾ ಕತ್ತನೆ ಕತ್ತಲತ್ತ ನಾಯಿಗೆ ನಂಗ ವಾಡಿಕೆ ಒಳ್ಳಂಗಟ್ರ ನಾ ಕತ್ತು ಬರ್ಕೊಂಡುಗಟ್ಟ ನೀ ಕಾತಿರು ಅತ್ತಿಂದ ಏಕಿಯ. ಇದನ್ನ ಆ ಹೆಣ್ಣು ಕಾಲೇಜು ಓಪನೆ ಆ ಕೂಸು ಇಂದ ಸುಂದ ತೊಂದರೆ ಮಾಡಿದ್ ಹೋಯಿ ಯೋಗು ಮದುವೆ ಮಾಡುವ ನೀ ಕತ್ತು ಬಿರುಕಿಲ ಮದುವೆ ಮಾಡುವ ಅಂತ ಇದಿಲ್ಲ ಈ ನೀ ಪಳ್ಳಿ ಪಡಿಪು ಬಿರುಕಿಪ್ಟೆ ಈ ಕಾಲೇಜು ಓನೆ ಅಂದ್ರೆ ಗಣ ನಂಗೆ ಮದುವೆ ಮಾಡುವ ಅತ್ತಿಂದ ಏಗಿ ಒಂದು ತೊಲ್ಲ ಕೊಟ್ಲ ಅದು ಬಂದು ಒಂದು ಅನ್ಬು ತೊಲ್ಲ ಕೊಟ್ಲ ಎತ್ತಟ್ರ. ಇದತ್ತ ಸಿಚುವೇಶನ್. ಈ ಸಿಚುವೇಶನ್ಗ ಒಂದು ಪಾಟು ಬರುದ್ದಾರೆ ಎತ್ತಟ್ರ ಪಾಟು ಕೆತ್ ನೋಡಿ ಬಿಡುವೋ.